6:40 ಇಜುಮಣಿಘಟ್ಟ ನಂಗ ಊಟಿ ಎಫ್ಎಂ ದೊಗೇತುಂಡಿದ್ದ ಇದು ಬೆಟ್ಟದ ಗಮಲು ಎಂಬ ತಲೆಪದೊಗೆ ಬಪ್ಪ ಬಡುಗುಮಡಿ ಪಾಡಲು ಇದು ಇಂದಿನ ಜನದೊಗೆ ನಿಗಗಾಯ್ ಈ ಕದೆ.